ಇತಿ ಸಪ್ತವಧೂತನಿಷ್ಠೇ ಶ್ರೀ ಕೃಷ್ಣ ಮಾರಿ ಗಿರಿಜ ತವ ಸುಪ್ರಭಾತ ಸೂರ್ಯೇಂದು ಧೂಮ ಬುಧ ಕೀಷ್ಟತಿ ಶುಕ್ರ ಸೌರ ಪ್ರಾಧಿ ಕಚರಿಗಿ ವಿಬುಧೈಷ್ಟ ಸಿದ್ಧಿಗಿ ಯೋಗೀಶ್ವರೈಷ್ಟ ತಮಹರ್ಷಿ ಗಣೈಗಿ ಅವೇದ್ಯೇ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತೈ ಶ್ವೇತಾಯುಗೇಶಿ ಸಗುನಂದನ ಪೂಜಿತೀ ಯದ್ವಾಪರೇಶ ಯದುನಂದನ ವಂದಿತೀ ತಾಭ್ಯಾಮನುಗ್ರಹ ಕರೆ ಜಗದಂಬಿಕೆ.